ಸಫಲ ಗದಸ ಹುಕಳ ಇಬ ತಂಗ ಮರಬ ಸಂಪ ಮಯಸಂ ಸಲಂಗಮಾನಿ ಬಾಬುಸಂ ಸಲಂಗಮಾನೆ ಮಕಲ್ಬ ನುಗೆ ಕುಂಜು.